ನಿನ್ನದನಿಯಾಕರಮು ಸಂಗಮಮೈ ಮರಕರಂಗ ಅವತರಿಂದೇ ಸ್ವರವು ನಿಂಗಳುಡೆ ಸ್ವರವು.